ವಿನುತ ಜಯ ದೇವ ಶ್ಲೋಕ ಶೃಂಗಾರ ರಾಗದೀಪ ಭರತ ಶಾಸ್ತ್ರದ ಮಣೀಯನಾದನ ಭಾವ ಭಾವರೂಪ ಸ್ವರ ವಿಲಾಸ ಹಾಸ ಚತುರ ನಯನ ಸುಮ ವಿಕಾಸ ಭಾಸ ಸುಂದರ

ಸಾಗಿನ ಸಾಧನ ಸಾರ್ಥಕ ಮಂದಗ ಯೋಗ ಬಲಮುಗ ಯಾಗ ಫಲಮುಗ ಸಾಗಿನ ಸಾಧನ ಸಾರ್ಥಕ ಮಂದಗ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕ್ಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕ್ಕೂ ಅರ್ಹುಲಯ್ಯಾರು. ಇಪ್ಪಟಿ ವರೆಗೆ 12 ಕೋಟ್ಲಕ್ಕೆ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 కు కాల్ చేయండి.
1: ఇప్పుడు ఒక సినీ గీతం విందాం. యువసేన చిత్రం నుండి జెస్సీ గిఫ్ట్ పాడిన పాట, రచన సిరివెన్నెల, సంగీతం జెస్సీ గిఫ్ట్.